ಹರಿಗನು ಯಥಾಮತಿ ವಿಸ್ತಾರಗರಿಯೋ ಯ ಕೃಷ್ಣ ಬೃಂದಾವನ ಗೋಬ್ಯಾರಿ ಸತ್ಯಕೋ ಸುಂದರ ರೂಪಧಾರಿ ಯ ವಿಶ್ವವ್ಯಾಪಿ ತ್ರಯತಾ ಬಾರಿ ಉದಾರ ಹಮರೋ ಗರ ಹೇ ಮುರಾರಿ. ನಾರಾಯಣ ಓ ಶ್ರೀಕೃಷ್ಣಾರ್ಪಣಮಸ್ತು.

ನಗಾಡೇರ ಪಶುಪತಿ ಗುಜ್ಜೇಶ್ವರಿ ದಕ್ಷಿಣ ಕಾಲಿ ಸಮಜೇರ ಪಶುಪತಿ ಗುಜ್ಜೆ ಕಾಲಿ ದಕ್ಷಿಣ ಕಾಲಿ ಸಮಜೇರ.